0: ದುಡ್ಡು ಹೊಡಿತಾ ಇದ್ದಾರೆ. ರಾಮ್ ನಾಮ್ ಜಪೋ ಪರಾಯ ಮಾಲ್ ಅಪ್ನಾ, ರಾಮನ ಹೆಸರು ತಗೊಳ್ಳೋದು, ರಾಮನ ಹೆಸರಿನ ಮೇಲೆ ಲೂಟಿ ಮಾಡೋದು. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಕ್ ನೀವು ದೇವರ ಗುಡಿ ನಿರ್ಮಾಣ ಮಾಡಿರ, ಅದು ಉದ್ಘಾಟನೆ ಯಾರ ಕೈಲಿಂದ ಆಗಿದೆ? ಮೋದಿ ಅವ್ರ ಕೈಯಿಂದ.
1: ದೇಖಿ ಯೋಗಿ ದಿನಕಲ್ ಸಾಫ್ ಸಾಫ್ ಕಾಯ್ ಕೇವಲ 15 ದಿನ ಕಾ ಸಮಯ ಮಿಲೇ ಸಾರಿ ಜಾಂಚ್ ಕರ್ಕೆ ಜೋ ಭೀ ದೋಷಿ ಹೋಗಾ ವೋ ಜನತಾಕ್ಕೆ ಸಾಮ್ನೆ ಹಮ್ ಲೇ ಆಯೆಂಗೆ ಐಸಾ ಯೋಗಿ ಜಿ ನೆ ಕಹಾ ಏಕ್ ಬಾರ್ ಮುಖ್ಯಮಂತ್ರಿ ಹೈ ವೋ ವಿಶ್ವಾಸ ಕರನಾ ಚಾಹಿಯೆ ಎಸ್ ಐ ಟಿ ಕಾ ಗಠನ್ ಹುವಾ ಹೈ
2: ಜೋ ಕುಛ ಖಬರೇ ಆ ರಹೀ ಹೈ ಜೋ ಕುಛ ಲೋಗ್ ದೇಖ್ ರಹೇ ಹೈ ಬಹುತ್ ದುಃಖದ ಹೈ ಲೋಗೋ ಕೋ ಬಹುತ್ ಠೇಸ್ ಪಹುಂಚಿ ಹೈ ಪ್ರಭು ರಾಮ್ ಕೆ ಪ್ರತಿ ಶ್ರದ್ಧಾ ಔರ್ ಉನ್ಕೆ ಪ್ರತಿ ಜೋ ಲಗಾವ್ ಹೈ ಭಾರತ್ ಕೆ ಲೋಗೋ ಕಾ ವೋ ಹಮ್ ಕಭಿ ಕಿಸಿ ಸೆ ತುಲನಾ ನಹೀ ಕರ್ ಸಕ್ತೆ ಲೋಗ್ ಕಭಿ ಯೇ ಸ್ವೀಕಾರ ನಹೀ ಕರ್ ಸಕ್ತೆ ಥೇ ಕಿ ಉನ್ಕೆ ಚಢಾವೆ ಕೆ ಬಾರೇ ಮೇ ಭೀ ಯೇ ಖಬರೇ ಆಯೆಂಗಿ. ಸರ್ಕಾರ ನೇ ಎಸ್ ಐ ಟಿ ಜರೂರ್ ಬನಾಯಿ ಹೈ ಲೇಕಿನ್ ಕ್ಯಾ ಎಸ್ ಐ ಟಿ ಕೋ ನಿಷ್ಪಕ್ಷ ಕಾಮ್ ಕರ್ನೆ ದೇಂಗೆ ಯೇ ಭೀ ಏಕ್ ಸವಾಲ್ ಹೈ ಬಡಾ. ಸಿ ಸಿ ಟಿ ವಿ ಕೆ ಫುಟೇಜ್ ಗಾಯಬ್ ಹೈ ಜೋ ಖಬರೇ ಆ ರಹೀ ಹೈ ಆಪ್ ಹೀ ಲೋಗ್ ದಿಖಾ ರಹೇ ಹೋ.
3: Akhilesh Yadav there raising some serious concerns. For now, we're sipping into a short break. On the other side, we'll get you the latest as to what's happening in Switzerland as far as the peace talks are concerned. Vishnu Sow will be here getting you the latest.

0: historic correction with Chief Minister Suvendu Adhikari saying that the name change rectifies a long-standing historical wrong and honours Gopal Mukherjee for protecting Hindus during the Calcutta riots that took place. However, the opposition accused the government of distorting history, saying that Suravardi was not named after the person involved in the riots. Take a look.
1: देखिए जैसे माननीय मुख्यमंत्री जी ने इसके लिए कलकत्ता कॉरपोरेशन को धन्यवाद दिया है तो हम भी धन्यवाद देंगे कलकत्ता कॉरपोरेशन को क्योंकि गेट कलकत्ता के लिए इसके समय गोपाल मुखर्जी ने हिंदुओं को बचाने के लिए बहुत बड़ी भूमिका निभाई थी।
2: देखिए जब कोई नाम होता है ना उसका पीछे कोई हिस्ट्री कोई इंसिडेंट ये होता है। एक बार नाम पूरा चेंज कर देना जिसका नाम पे रास्ता नई तरह से रखना है वो तो हो सकता है लेकिन पर्टिकुलर किसी का नाम जब हटाने का बात आता है तो पूरा इरेज करने से ये हिस्ट्री का ऊपर इम्पैक्ट हो जाता है। पास्ट को तो जानना चाहिए जब नाम रखा गया था कोई ना कोई तो उसका कारण था।
0: Moving on to other news, and the Ayodhya Ram Temple donation controversy is also deepening and a preliminary report is to be submitted. In fact, let's get you the latest on that. The special investigation team probing the Ayodhya Shri Ram Temple matter is to meet with Chief Minister Yogi Adityanath to submit its preliminary report on the seventh day of the investigation. The SIT had spent 6 days conducting inquiries and gathering information in Ayodhya before presenting its initial findings to the Chief Minister.
3: ಈಗ ರಾಮ ಮಂದಿರ ಕಟ್ಟಾದ ಮೇಲೂ ಕೂಡ ಅಲ್ಲಿಂದ ಕಳತನ ಆಗ್ತಾ ಇದೆ. 5,000 ಕೋಟಿಯಷ್ಟು ದುಡ್ಡು ಅಲ್ಲಿಂದ ಪೋಲಾಗಿದೆ ಅನ್ನತಕ್ಕಂಥ ರಿಪೋರ್ಟು ಬರ್ತಾ ಇದೆ. ಪೂಜಾರಿನೇ ದುಡ್ಡು ಹೊಡಿತಾ ಇದ್ದಾರೆ. ರಾಮ ನಾಮ ಜಪೋ ಪರಾಯ ಮಾಲ್ ಅಪ್ನಾ ರಾಮನ ಹೆಸರು ತಗೊಳ್ಳೋದು ರಾಮನ ಹೆಸರಿನ ಮೇಲೆ ಲೂಟಿ ಮಾಡೋದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಕ್ಕೆ ನೀವು ದೇವರ ಗುಡಿ ನಿರ್ಮಾಣ ಮಾಡಿರ ಅದು ಉದ್ಘಾಟನೆ ಯಾರ ಕೈಯಿಂದ ಆಗಿದೆ ಮೋದಿ ಅವ್ರ ಕೈಯಿಂದ.
4: ದೇಖಿ ಯೋಗಿ ಜಿ ಕಲ್ ಸಾಫ್ ಸಾಫ್ ಕಾಯ್ ಕೇವಲ 15 ದಿನ ಕಾ ಸಮಯ ಹಮೇ ದೇ ಸಾರಿ ಜಾಂಚ್ ಕರ್ಕೆ ಜೋ ಭೀ ದೋಷಿ ಹೋಗಾ ವೋ ಜನತಾ ಕೆ ಸಾಮ್ನೆ हम ले आएंगे ऐसा योगी जी ने कहा. वो एक बार मुख्यमंत्री हैं वो विश्वास करना चाहिए. एसआईटी का गठन हुआ है.
0: All right, news now from Karnataka, where a major controversy has erupted in the BJP, and this is after the Karnataka legislative elections that took place and allegations of cross-voting in the BJP. With the visible cracks emerging within the BJP following allegations of cross-voting in the MLC polls, the BJP suspects that at least 12 of its MLAs may have voted against the party line, prompting an internal probe. Karnataka BJP chief B.Y. Vijayendra has announced a special legislative party meeting at Dharamsthala, where BJP legislators will be asked to take an oath before Lord Manjunath and disclose how they voted. So they will, in a sense, be pressured to reveal the truth. Senior BJP leaders describe the cross-voting as an anti-party act, alleging that some legislators may have been swayed by money and calling for a thorough probe into the matter. Remember, the High Command in Delhi is extremely upset, and this is the first time we've seen a cross-voting going against the BJP. Congress has seized on the results, claiming the episode reflects a growing loss of confidence in BJP leadership. Congress won 5 of the 7 seats amid allegations of large-scale cross-voting by BJP legislators.
5: ಆದರೆ ಅಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಹಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೇನೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ.
6: ಟು ಕ್ಲಿಯರ್ ದಿ ಮೈಂಡ್ಸ್ ಆಫ್ ಅವರ್ ಪಾರ್ಟಿ ವರ್ಕರ್ಸ್ ಕ್ಯಾಡರ್ಸ್ ಐ ಹವ್ ಡಿಸೈಡೆಡ್ ದಟ್ ವಿ ಶುಡ್ ಕಾಲ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಟ್ ಧರ್ಮಸ್ಥಳ ಇಮಿಡಿಯೇಟ್ಲಿ, ಮೇ ಬಿ ನೆಕ್ಸ್ಟ್ 4-5 ಡೇಸ್. ಸೊ ಇನ್ ಫ್ರಂಟ್ ಆಫ್ ಲಾರ್ಡ್ ಮಂಜುನಾಥೇಶ್ವರ